ಪರಮಾಣಿ ಆತ್ಮಾನಂ ಸಮರ್ಪಿತವಂತಹ ತೇಷಾಮೇಕಮೇವ ಲಕ್ಷ್ಯಮಸ್ತಿ ಪ್ರತಿಭಾಯುತಾನಾಂ ಅನ್ವೇಷಣಂ ತೇಷಾಂ ಚ ಶ್ಯಾನೀಕರಣಮಿತಿ. ಅಸ್ಮಾಕಂ ಪಂಜಾಬ ರಾಜ್ಯೇ ಏತದೇವ ಕರ್ಮ ರಾಜೇಂದರ್ ಸಿಂಹ ವರ್ಯಃ ಕುರುವನ್ನಸ್ತಿ. ರಾಜೇಂದರ್ ಸಿಂಹ ವರ್ಯಃ ತಾದೃಶಃ ಜನಃ ಅಸ್ತಿ ಯಸ್ಯ ನಾಮ್ನಾ ವರಿಷ್ಠ ಇತ್ಯಪಿ ಸಂಯುಕ್ತಮಸ್ತಿ. ಅಸೌ ಅಶೀತ್ಯಧಿಕೈಕೋನವಿಂಶತಿಶತತಮೇ ವರ್ಷೆ ಜಾತಾಯಾಂ ಒಲಿಂಪಿಕ್ ಪ್ರತಿಯೋಗಿತಾಂತರವರ್ತಿನ್ಯಾಂ ಹಾಕಿ ಕ್ರೀಡಾಯಾಂ ಸುವರ್ಣ ಪದಕ ವಿಜೇತೃ ದಳಸ್ಯ ಸದಸ್ಯಃ ಆಸೀತ್. ದ್ವ್ಯಶೀತ್ಯಧಿಕೈಕೋನವಿಂಶತಿಶತತಮ ವರ್ಷೀಯಾಯಾಂ ವಿಶ್ವ ಚಷಕ ಪ್ರತಿಯೋಗಿತಾಯಾಮಸೌ ಕೀರ್ತಿಂ ಸಮಾರ್ಜಯತ್. ಏಕಾಧಿಕವಿಂಶತಿಶತತಮೇ ವರ್ಷೆ ಭಾರತೇನ ಪ್ರಥಮವಾರಂ ಕನಿಷ್ಠ ಪುರುಷ ವರ್ಗೇ ವಿಶ್ವ ಚಷಕಃ ವಿಜಿತಃ ಆಸೀತ್. ಅಪರತ್ರ ತ್ರ್ಯಧಿಕವಿಂಶತಿಶತತಮೇ ವರ್ಷೆ ದೇಶೇನ ಸೀನಿಯರ್ ಏಷ್ಯಾ ಕಪ್ ಟೈಟಲ್ ಇತ್ಯೇತತ್ ಕೀರ್ತಿಮಾನಮರ್ಜಿತಮಾಸೀತ್. ಅನಯೋಃ ಪ್ರತಿಯೋಗಿತಯೋಃ ಅಸೌ ಪ್ರಶಿಕ್ಷಕ ಭೂಮಿಕಾಯಾಮಾಸೀತ್. ಅಧುನಾ ಸಹ ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿ ಇತ್ಯೇತೇನ ಸಂಸ್ಥಾನೇನ ಸ್ವಕೀಯಾಂ ದೃಢಾನುರಕ್ತಿಮಗ್ರೇ ಸ್ಥಾರಯನ್ನಸ್ತಿ. ತದೀಯೈಃ ಪ್ರಯಾಸೈಃ ಗ್ರಾಮೇಷು ಹಾಕಿ ಕ್ರೀಡಾಯೈ ನೂತನಂ ಸುವಿಧಾಪರಂ ಎಸ್ಟ್ರೋ ಟರ್ಫ್ ಇತಿ ಕೃತ್ರಿಮ ತೃಣಯುತಂ ಕ್ಷೇತ್ರಂ ನಿರ್ಮೀಯಮಾನಮಸ್ತಿ. ರಾಜೇಂದರ ವರ್ಯಸ್ಯ ದೃಷ್ಟಿಃ ಸುಸ್ಪಷ್ಟ ಅಸ್ತಿ. ತಾದೃಶೇಷು ಗ್ರಾಮೇಷು ಬಾಲಾನಾಂ ಅಭಿಜ್ಞಾನ ಕರಣಂ ಯತ್ರ ಉತ್ಕೃಷ್ಟ ಪ್ರಶಿಕ್ಷಣಾರ್ಥಂ ಸುವಿಧಾಃ ಅಲ್ಪಾಃ ಸ್ಯುಃ. ಏತಾದೃಶೈಃ ಪ್ರಯಾಸೈಃ ಅನೇಕ ಕ್ರೀಡಕಾಃ ಭಾರತಸ್ಯ ಕನಿಷ್ಠ ಜ್ಯೇಷ್ಠ ಸ್ತರಯೋಃ ಸ್ವಕೀಯಂ ಸ್ಥಾನಂ ಸಂರಕ್ಷಯಂತಃ ಸಂತಿ. ರಾಜೇಂದರ್ ಸಿಂಹ ವರ್ಯಸ್ಯ ಏತಸ್ಯ ಸಮರ್ಪಣಸ್ಯ ಯಾವದಪಿ ಪ್ರಶಂಸನಂ ಸ್ಯಾತ್ ತಾವತ್ ನ್ಯೂನಮೇವ ಭವೇತ್. ಮಮ ಪ್ರಿಯಾಃ ದೇಶವಾಸಿನಃ, ಆ ಮಲಕಂ ಅಸ್ಮಾಕಂ ಸರ್ವೇಷಾಂ ಕೃತೆ ಚಿರ ಪರಿಚಿತಮಸ್ತಿ. ಅಧಿಕಾಧಿಕೇಷು ಗೃಹೇಷು ಏತನ್ನಿರ್ಮಿತಃ ವಿಶೂಚಿಕಾ ಮುರಬ್ಬಾ ಇತಿ ಖಾದ್ಯಸ್ಯ ಚ ಪ್ರಯೋಗಃ ಭವತಿ. ಬಹುಭ್ಯಃ ಜನೇಭ್ಯಃ ಆಮಲಕ ರಸಂ ರೋಚತೆ. ಶೀತಕಾಲೇ ಚ ಚ್ಯವನ ಪ್ರಾಶಃ ಅಸ್ಮಾಕಂ ದಿನಚರ್ಯಾಯಾಃ ಮಹತ್ವಪೂರ್ಣಃ ಅಂಗಭೂತಃ ಭವತಿ. ಅಸ್ಮಾಕಂ ಜ್ಯೇಷ್ಠಾಸ್ತು ವಂಶಾನುಕ್ರಮೇಣ ಆಮಲಕಸ್ಯ ಗುಣಾನ್ ಖ್ಯಾಪಯಂತಃ ಸಂತಿ. ಸಖಾಯಃ ಏತತ್ ಆಮಲಕ ಮಧುನಾ ಉತ್ತರ ಪ್ರದೇಶಸ್ಯ ಪ್ರತಾಪಗಢ ಇತ್ಯತ್ರ ನೂತನ ಸಂಭಾವನಾನಾಂ ಮಾಧ್ಯಮ ರೂಪಂ ಜಾಯಮಾನಮಸ್ತಿ. ಆಮಲಕ ಪ್ರತಾಪಗಢಯೋಃ ಸಂಬಂಧಃ ಅತಿ ಪ್ರಾಚೀನಃ ಅಸ್ತಿ. ವಂಶಾನುಕ್ರಮೇಣ ಅತ್ರತ್ಯಾಃ ಕೃಷಕಾಃ ಆಮಲಕ ಕೃಷಿಂ ಕುರುವಂತಃ ಸಂತಿ. ಆಮಲಕೇನ ಪ್ರತಾಪಗಢ ಇತ್ಯೇತಸ್ಮೈ ಜನಪದಾಯ ವಿಶಿಷ್ಟಮಭಿಜ್ಞಾನಂ ಪ್ರದತ್ತ ಮಥ ಏತದೇವ ಪ್ರಾಚೀನಮಭಿಜ್ಞಾನಂ ಅತ್ರತ್ಯ ಕೃಷಕೇಭ್ಯಃ ಮಹಿಳಾಭ್ಯಶ್ಚ ನೂತನಾವಸರಾನ್ ಸಮಾನಯತಿ. ODOP ಇತ್ಯುಕ್ತೆ ಏಕಃ ಜನಪದಃ ಏಕಂ ಉತ್ಪಾದನಂ ಇತ್ಯನೇನ ಮಾಧ್ಯಮೇನ ಅತ್ರ ಆಮಲಕೇನ ಸಂಬದ್ಧೇಭ್ಯಃ ಸ್ಥಾನೀಯೋದ್ಯಮಿಭ್ಯಃ ಅವಸರಾಃ ಪ್ರಾಪ್ತಾಃ ಸಂತಿ. ಅದ್ಯತ್ವೇ ಪ್ರತಾಪಗಢ ಜನಪದೆ ಆಮಲಕ ನಿರ್ಮಿತಿ ಸಂಬದ್ಧಾಃ ಪ್ರಾಯಃ ಶತಾಧಿಕಾಃ ಸಮವಾಯಾಃ ಕಾರ್ಯರತಾಃ ಸಂತಿ. ಏತೇಷು ಚ ಸ್ವಯಂ ಸೇವಿ ಸಮೂಹೈಃ ಸಂಬದ್ಧಾಃ ಮಹಿಳಾಃ ವಿಶೇಷ ಭೂಮಿಕಾಂ ನಿಭಾಲಯಂತಿ. ಏತಾದೃಶ ಏವ ಕಶ್ಚನ ಸಮೂಹಃ ಅಸ್ತಿ ದೇವಗಢ ಕಮಾಸಿ ಇತ್ಯಾಖ್ಯಸ್ಯ ಗ್ರಾಮಸ್ಯ. ಸಾವಿತ್ರೀ ಫೂಲೆ ಇತ್ಯಾಖ್ಯೇನ ಸ್ವಯಂ ಸೇವಿ ಸಮೂಹೇನ ಸಂಬದ್ಧಾಃ ಮಹಿಳಾಃ ಆಮಲಕೇಭ್ಯಃ ಮಿಷ್ಟಗುಲಿಕಾಃ ಮುರಬ್ಬಾ ಇತಿ ಖಾದ್ಯಂ ರಸಾದಿಕಂ ಚ ನಿಷ್ಪಾದಯಂತಃ ಸಂತಿ. ODOP ಇತ್ಯೇತಸ್ಯ ಅಂತರ್ಗತಂ ನೂತನ ವಿಪಣೀಃ ಯಾವತ್ ಪ್ರಾಪ್ತೇ ಸತಿ ತಾಸಾಮಾಯಃ ಅಭಿವೃದ್ಧಃ ಜಾತಃ. ಏವಂ ಪ್ರಕಾರೇಣ ಏವ ಕಸ್ಮಿಂಶ್ಚಿತ್ ಗ್ರಾಮೇ ವಿಂಧ್ಯ ವಾಸಿನಿ ಸ್ವಯಂ ಸೇವಿ ಸಮೂಹಃ ಅಸ್ತಿ. ಏತಸ್ಯ ಸಮೂಹಸ್ಯ ಮಹಿಳಾಃ ಆಮಲಕಸ್ಯ ಅವಲೇಹಂ ಪಕ್ವಂ ಚೂರ್ಣಂ ಅಥ ಏತಾದೃಶಾನಿ ಅನೇಕಾನಿ ವಸ್ತೂನಿ ಅಪಿ ನಿರ್ಮಾಂತಿ. ಏತಾಭ್ಯಃ ಮಹಿಳಾಭ್ಯಃ ನಿರ್ಮಾಣ ಪ್ರಕ್ರಿಯಾಯೈ ಯಂತ್ರ ಸೌವಿಧ್ಯಂ ಋಣ ಸೌವಿಧ್ಯಂ ಚ ಪ್ರದತ್ತಂ. ತತಃ ಸ್ಥಾನೀಯ ವ್ಯಾಪಾರ ಮೇಲಕೆ ಸಂಪರ್ಕಾವಸರಃ ಏತಾಭ್ಯಃ ಕಲ್ಪಿತಃ ಅಥ ಅಲ್ಪೇ ಏವ ಕಾಲೇ ತಾಸಾಂ ಆಯಃ ಅತ್ಯಧಿಕಃ ವೃದ್ಧಿಂ ಗತಃ. ಸಖಾಯಃ ಅಸ್ಮಾಕಂ ದೇಶಸ್ಯ ಪ್ರತ್ಯೇಕಸ್ಮಿನ್ ಕ್ಷೇತ್ರೇ ಕಾಚಿತ್ ವಿಶೇಷತಾ ಭವತ್ಯೇವ. ಕುತ್ರಚಿತ್ ವಿಶಿಷ್ಟಂ ಫಲಮಸ್ತಿ, ಕುತ್ರಚಿತ್ ಪಾರಂಪರಿಕ ಕಲಾ, ತು ಕುತ್ರಚಿತ್ ಅದ್ಭುತಂ ಕೌಶಲಮಸ್ತಿ. ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟ್ ಇತಿ ಏತೇಷಾಮೇವ ವೈಶಿಷ್ಟ್ಯಾನಾಂ ಸಂವರ್ಧನಾಯ ಅಭಿಯಾನಮಸ್ತಿ. ಅಸ್ಮಾಕಂ ಪ್ರಯತ್ನಃ ಏಷಃ ಭವೇತ್ ಯತ್ ಅಸ್ಮಾಕಂ ಗ್ರಾಮಾಣಾಂ ಲಘು ನಗರಾಣಾಂ ಚ ಏತತ್ ಅಭಿಜ್ಞಾನಂ ಸ್ಥಾನೀಯ ವಿಪಣಿ ಪರ್ಯಂತಂ ಏವ ಪರಿಸೀಮಿತಂ ನ ಭವೇತ್.
ते देशस्य अन्येष्वपि भागेषु प्रसृताः भवन्तु तथा च विश्वस्य विपणिष्वपि स्वस्थानं प्राप्नुयुः। एतेन वोकल् फार् लोकल् इत्यस्य अभियानस्यापि बलं भवति।